ರವಿಚಂದ್ರಮೌಳಿರಬಲಾಚಾರ್ಯ ಭವಾನೀಶ್ವರಿ ವಾಮಾಕ್ಷಿ ಮಹಿಷಾಸುರ ಪ್ರಸಮನಿ ವಾಂಗ್ಮಾಧುರಿ ಸುಂದರಿ ದುರ್ಗಾ ಶುಂಭನಿ ಶುಂಭ ದೈತ್ಯದಮನಿ ದೌರ್ಭಾಗ್ಯ ವಿಚ್ಛೇ